ಜನದೊ ಜನ ಜನ ಜನದನ ರಸ್ತರಿ ಗಿಡದಿ ಜಣುತ ಜಣುತ ದಿನ ತಗದಿಗೆಣದೋ ಜನ ಜನ ಜನದನ ಭಕ್ತರು ಮುರಿವರು ಮಯಾಗಳು ಪುಗೈ ಪಾಡವು ಪುನಸೆ.